ಯುಗ ವೇದನಲ್ಲಿ ಗಾವನ ತುದನೋ ಮೋಹಣಿಯ ಮನ ಮೋಹನ ಸುರಗ ಮಾಶು ಪಯಲ್ಲಿ ಗಾವನ ತುದನೋ ರತನ ಉಪಾಯ ತೇರೆ ಆಠ ಸಾಠ ತೀರ್ಥ ನಾಲೆ ಗಾವನ ತುದನೋ ಜೋದ ಮಹಾಬಲ ಸೂರಾ ಗಾವನ ತುದನೋ ಖಾಣಿ ಚಾರೆ ಗಾವನ ತುದನೋ ಖಾಂಡ ಮಂಡಲ ಬ್ರಹ್ಮಂಡಾ ಕರ ಕರ ರಖೆ ತೇರೆ ತಾರೆ ಸೇಯಿ ತುದನೋ ಗಾವನ ಜೋ ತುದ ಪಾವನ ರತ್ತೆ ತೇರೆ ಭಗತ ರಸಾಲೆ ಹೋರ್ ಕೇತೇ ತುದನೋ ಗಾವನ ಸೇ ಮೈ ಚೇತನ ಆವನ ನಾನಕ ಕ್ಯಾ ಬಿಚಾರೇ